ಕೂಡ ಮಂಡಪ ಕೂಡ ಮಾಡಿ ಕೂಡ ಬೆಸನ್ ಹಾರ್ ಕೂಡ ಸೋಯ್ನ ಕೂಡ ರೂಪ ಕೂಡ ಪೆನ್ನಣ ಹಾರ್ ಕೂಡ ಕಾಯ ಕೂಡ ಕಪ್ಪಡ ಕೂಡ ರೂಪ್ಯ ಪಾರ್ ಕೂಡ ಮಿಯಾ ಕೂಡ ಬಿಬಿ ಖಪ್ ಹೋಯ್ ಖಾರ್ ಕೂಡ ಕೂಡ ಎನೆ ಹೊಲಗಾ ವಿಸ್ರ್ಯಾ ಕರ್ತಾರ್